0: ದೀಪ್ ನಾರಾಯಣ ಭಗವಾನ್ ಕಿ ಜೈ. ಸುರತಕರ ಗುರು ಧ್ಯಾನ ಧರಸಿ. ಸೊ ದೋಸ್ ಹೂ ವಿತ್ ಕಾನ್ಸಂಟ್ರೇಷನ್,
1: ಅಜೋಕ ಕಿ ಕಾನ್ಸಂಟ್ರಾಸಿಯೋ,
0: ವಿಲ್ ಮೆಡಿಟೇಟ್ ಆನ್ ದ ಗುರುದೇವ್,
1: ಮೆಡಿಟಾನ ಗುರುದೇವಾನ್,
0: ಭವ ದುಃಖ ಸೇ ತರಿ ಆತ್ಮ, ದೇನ್ ಫ್ರಾಮ್ ದಿಸ್ ಸಂಸಾರಾಸ್, ದುಃಖಾಸ್ ಆಫ್ ದಿ ಸಂಸ್ಕಾರ,
1: ಎಬ್ಬಲ ಸಂಸಾರ ಬೋಲ ಸಂಸಾರ,
0: ಜೀವ ವಿಲ್ ಲಿಬರೇಟ್ ಇಟ್ ಸೆಲ್ಫ್
1: ಸಂವೇದೇಶ,
0: ಅದರ್ವೈಸ್ ದಿಸ್ ಜೀವ ವಿಲ್ ಸಫರ್ ಇನ್ ದಿಸ್ ವರ್ಲ್ಡ್.
1: ಅ ಜೀವ ಫೆಲ್ಸಬದುಲ್ ಎಜೆಪ್ಕೆಂತ್ ತೋವಾಬ್ ಸಂವೇದ.
0: ಮಹಾಪ್ರಭುಜಿ ಡಿಸೈಪಲ್ ಶಿವರಂಜಿ
1: ಮಹಾಪ್ರಭುಜಿ
0: ತನಿತಾನ್ಯ, ಹಿ ಮೇಡ್ ದಿಸ್ ಪ್ರೇಯರ್ ಅಂಡ್ ಹಿ ಇಸ್ ಸಿಂಗಿಂಗ್ ದಿಸ್ ಪ್ರೇಯರ್.
1: ಶಿವರಂಜಿ ಇರ್ತ ಎಸ್ ತಸ್ ಇಮಾತ್ ಎಸ್ ಉ ಏನಕಲ್ತ.
0: ಗುರುದೇವ್ ನಿರ್ಗುಣ ಮಹಾತ್ಮ, ಗುರುದೇವ್ ಇಸ್ ದ ನಿರ್ಗುಣ ಫಾರ್ಮ್ಲೆಸ್,
1: ಗುರುದೇವ ಅ ಫೋರ್ಮನೆಯಕುಲಿ ಆತ್ಮ.
0: ವಾಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಪ್ರೇಯರ್,
1: ಮೀ ಅನ್ ಜೊನ್ಯೋರು ಇಮ
0: ಮಾರ್ನಿಂಗ್ ಯು ಶುಡ್ ಸಿಂಗ್ ದಿಸ್ ಪ್ರೇಯರ್.
1: ರೆಗ್ಗಲ್ ಏನಕಾಯೇತಕ.
0: ಟುಮಾರೋ ವಿಲ್ ವಿ ಅದರ್ ಪ್ರೇಯರ್,
1: ಹೋಲ್ನಪ್ ಮಾಶಿ ಮಲಸ್.
0: ದಿಸ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ವನ್,
1: ದ ಎಸ್ ಇಸ್ ನಜೊನ್ ಜೊನ್ಯೋರು.
0: ಸೊ ವಿ ಶುಡ್ ನೋ ಆಲ್ ದಿಸ್ ಮೀನಿಂಗ್ಸ್ ಆಫ್ ದಿಸ್ ಪ್ರೇಯರ್ಸ್,
1: ismernünk kell mindezeknek az imáknak.
0: Ó, Guru Sukdham Swami, Jagat ke Atma Prabhu Sarva Jagat.

0: ಕಾರಣಂ ನಿಸಕಂದ ಮಮ ತಾರಣಂ. ಓಂ ಶಾಂತಿ. ಶ್ರೀದೀಪ್ ನಾರಾಯಣ್ ಭಗವಾನ್ ಅಲಕ್ಪುರಿ ಜಿ ಮಹಾದೇವ ಕೀ, ಮಾಧವ ಕೃಷ್ಣ ಭಗವಾನ್ ಕೀ,
1: ವಿಶ್ವಗುರು ಮಹಾಮಂಡಲೇಶ್ವರ
0: ದೇವ್ ಪುರುಷ ಮಹಾದೇವ ಕೀ.

0: ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. Salutations to the cosmic self.
1: Pozdrav kosmickému ja.
0: Salutations to Srila Purjasiddhapeetha Parampara.
1: A pozdrav